ಸಮಯದಾಗ ಆಕಾಶವಾಣಿ ಶಿಲಾಂಗ್ ಖುಬಾರ್ ತಿಂಜಂತ್ಯ ಓ ಪುರೇರಾವ್ಲೇನಾರ್ ಭವಾ ಕಿ ಖಮತ್ ಕ್ಯಾಮ್ ಕಾಮಿಂಗ್ ಖುಬಾರ್ ಓ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ದಿಪ್ಲಾ ಯುಗಿಯಲಂಗ್ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಓ ಖಟ್ವಿ ಯೋಂಕ ನೀತಿ ಆಯೋಗ ಹಾ ರಾಷ್ಟ್ರಪತಿ ಭವನ್ ನ್ಯೂ ಡೆಲ್ಲಿ ಸರ್ಕಾರ ಜಿಲ್ಲಾ ಮೇಘಾಲಯ ದಾಪನ್ ಮನ್ ಕೈಗೆಯಲಂಗ್ ನಾರ್ಥ್ ಈಸ್ಟ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಸಮ್ಮಿಟ್ ಆರ್ ಹಜಾರ್ ಭಾವನ್ರು ಜೇಮ್ಸ್ ಪಿ ಕೆ ಸಂಗ್ಮಾ ನೋ ಎಲಾಮ್ ಯುಂಗ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಛಾ ಜೇಡ್ ಓ ಕಮರ್ ಖಟ್ ಛಾಗ ಯುಂಗ್ ದರ್ಬಾರ್ ರಾಜ್ಯಸಭಾ ಕ್ಲಮ್ ಎಂ ವಿ ಎಲೆ ಪ್ರಚಾ ದಾವ್ ಪ್ರಖಾತ್ಕ ಸರ್ಕಾರ ರೀ ನೇಬಂತಾ ಇತರ್ವಾ ಯಗನ್ ಇಗ್ರಿಮ್ಸ್ ಕಮ್ಕ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಗು ಎಂ ಎಲ್ ಎ ಎಲ್ ಹೆಕ್ ಕಖುಬಾರ್ ಗೋಪನ್ಯಾ ಓ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೇಗ ಸ್ನೀರ್ ಪಲ್ಲಾ ಉಯಗೆ ಎಲಂಗ್ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಗೌ ಖಟ್ವಿ ಯೋಂಕ ನೀತಿ ಆಯೋಗ ಹಾ ರಾಷ್ಟ್ರಪತಿ ಭವನ್ ಹಾ ನ್ಯೂ ಡೆಲ್ಲಿ ಅಂಗ್ ಪ್ರೈಮ್ ಮಿನಿಸ್ಟರ್ ಮೋದಿ ಹ ಪ್ರದಿ ಶಿಬೋನ್ ಗಿಜಿಂಗ್ ಎ ಹಗಿನಿ ಸ್ನಿ ಹಾ ಗುಬೋನ್ ಗಿಲ್ಯಂಗ್ ಹಗ ಸಂಚಾರ ಗಡಾರ್ ಕ್ರಿ ಇಂಡಿಯಾ ಎ ಲೆ ಗೌ ಪಂಚಕೆ ವ ವನ್ ರ ಎ ಕಲ್ಲಾ ಯಿ ರೋಯ್ ಪಾರ್ ಕಮ್ಮ ದಮಂಗ್ ಲಂಗ್ಬಾಗ ವಿಕ್ಸಿತ್ ಭಾರತ್ ಓ ಪ್ರೈಮ್ ಮಿನಿಸ್ಟರ್ ಮೋದಿ ಅಂಗ್ ಎಂ ಕಾ ಎಂ ಇ ಕ್ರೇಲಂಗ್ ಇ ಫ್ಲೂ ಜಿಮುತ್ ಲಂಗ್ ಹಪ್ರದಿ ಗಿಜಿಲ್ಲಾ ಓ ಫೇರ್ ಫೇರ್ ಯಂಗ್ರಿ ಇಂಡಿಯಾ ಹಾಗನಿ ಗೇಲಂಗ್ ನೀ ಕ್ಲಮ್ ಹೆವ ಕಮ್ಮನ್ ಓ ಕುಂತು ಯೈ ಕಾಮ್ ಸೆಂಗ್ ಕಾಮ್ ಸನನ್ ಓ ಕುಂತು ಈಗ ಸ್ಕಿಲ್ ಇ ನಂಗ್ ಇ ಎ ಯಂಗ್ ಇಬ್ರು ಓ ಖಿ ಓ ಕ್ರೆ ನೀ ಇದೆ ಕಮ್ತ ಖನಂ ವ ಯೋ ವಿಯೆ ಓ ಪನ್ ರೋಯ್ ಯಗಿ ಕಾಮ್ ಕಮಾಯ ಜಾಕ್ಪೊ ಹಗಲಂಗ್ ಗಿಜಿಲ್ಲಾ ಹಪೊ ಯಂಗ್ರಿ ಸರ್ಕಾರ ಜಿಲ್ಲಾ ಮೇಘಾಲಯ ದಾಪನ್ ಮನ್ ಕ ಯಗೆ ಲಂಗ್ ನಾರ್ಥ್ ಈಸ್ಟ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಸಮ್ಮಿಟ್ ಆರ್ ಹಜಾರ್ ಭಾವನ್ರು ಹಾಗ ಖಟ್ ಸಾನ್ವ ಖನ್ ರುತ್ರಿಕ್ ಯೌನು ಬನಾಯ್ ಹಾಗನಿ ಎಲಂಗ್ ದಾವಿ ಎಂ ಲಂಗ್ ಲೈಕ್ ಹೆ ನಂಗ್ ಎಲಂ ನೋರ ಫ್ರಾಂತಲಿ ಗಿ ಜಿಲ್ಲಾ ಕಥಾ ಲಂಗ್ ಮಿ ಸ್ನಿ ಯೋಂಗ್ರಿ ದಾವಿ ಎಂ ಲಂಗ್ ಲೈಕ್ ನೋ ಮಿ ಖಮತ್ ನಾಗಿ ಫ್ರಾಂತಲಿ ಕಿ ಯೂನಿಯನ್ ಮಿನಿಸ್ಟ್ರಿ ಯೋಂಗ್ರಿ ಇಂಡಿಯಾ ಓ ಮಿನಿಸ್ಟರ್ ಗ ಸರ್ಕಾರಿ ಓ ಪೈ ಯಾಗ ಮಿನಿಸ್ಟ್ರಿ ರೋಡ್ ಟ್ರಾನ್ಸ್ಪೋರ್ಟ್ ವಾಗ ಹೈವೇಸ್ ಓ ನಿತಿನ್ ಗಡ್ಕರಿ ಓ ಬ ವಾಯ್ ಯಾಗನಿ ಗೇಲಂಗ್ ಹಾ ಲಾರಿತಿ ಪರ್ಫಾರ್ಮಿಂಗ್ ಸೆಂಟರ್ ಹಾ ಮಾವಕ ಸ್ಯಂಗ್ ಹಶಿಲಾಂಗ್ ಕನಿಗೆ ಎಲಂಗ್ ಗೋ ಆಸ್ನಿ ಮನ್ ಗಲೆ ಕೇಲಂಗ್ ಗೋ ಹೆ ಗೋ ಕುಮಾಯ್ ಹಗೋ ದಾವ್ ಎಂ ಫ್ರಾಸ್ ಪ ಅಂಗುತ್ ಕ್ಯೋ ಇಚಿಮಂತಾ ಲೇಸ್ ಪ ಅಂಗುತ್ ನಗಿನಿ ಕಿತೆ ತೋ ಗಿ ಆಫೀಸರ್ ಸರ್ಕಾರ್ ಕಿ ಹೆ ಯೋಂಗ್ ಗಿ ಖಾರ್ಖಾನಾ ಕಿ ನೋಂಗ್ ಬೈ ತಂಕಾ ಕಿ ಸೆಂಗ್ ಕಾಮ್ ಸಮೆನ್ ವ ಗಿ ಬ್ರೂ ಗೋ ಛಂಫಂಗ್ ಹೆ ಗಿ ಕಾಮ್ ಕುಂತು ಪುನ್ ರೋಯ್ ನಕಿ ಲೈಂಗ್ ಕಿ ಬಂತಾ ಯೋಂಗ್ರಿ ಇಂಡಿಯಾ ಓ ಜೇಮ್ಸ್ ಪಿ ಕೆ ಸಂಗ್ಮ ನೋ ಎಲಾಮ್ ಯೋಂಗ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಛಾ ಜೇಡ್ ಓ ಕ್ಲೆಮ್ ಎಂ ಕಿ ವಿ ಯೇ ಇಲೆ ಪ್ರಛಾ ಯೋ ಕಮರು ಖತ್ ಛಾಗ ಯುಂಗ್ ದರ್ಬಾರ್ ರಾಜ್ಯಸಭಾ ಓ ರಿಟರ್ನಿಂಗ್ ಆಫೀಸರ್ ಓ ಮನ್ ಲೆ ಸೆಕ್ರೆಟರಿ ಯೋಂಗ ಮೇಘಾಲಯ ಲೆಜಿಸ್ಲೇಟಿವ್ ಅಸೆಂಬ್ಲಿ ಓ ಮಲ್ಟುಸ್ ಎಸ್ ಸಂಗ್ಮ ದಾಪನ್ ಬನಾವ್ ಯ ಇಪ್ರತು ಯೋಂಗ್ ಜೇಮ್ಸ್ ಪಿ ಕೆ ಸಂಗ್ಮ ಕಮರು ಖತ್ ಛಾಗ ರಾಜ್ಯಸಭಾ ದಾಪನ್ ಸ್ಖೇತ್ ಯೇನಿ ಜಪ್ ದಾಗ ಸರ್ಟಿಫಿಕೇಟ್ ನೇಲಿಯಂಗ್ ಓ ಜೇಮ್ಸ್ ಸಂಗ್ಮ ಅಂಗ್ ಕುಲಾರು ಓಕ್ರೆ ನೇಬಂತಾ ಇ ಭಾಯ್ ಮ್ಯಾತ್ ಯೋಂಗ ಜಿಲ್ಲಾ ಮೇಘಾಲಯ ವರಗುವಿ ಕುಲಾರು ಲೆ ವಗಿ ಜಿಂಗ್ ಎ ಯೋಂಗ ಜಿಲ್ಲಾ ಇ ದೇವಾ ಯಂಗ ಪೈ ಬಾ ಇವಾಖಮತ್ ದೊ ಯಿಗಿ ವರ ದ ವನ್ ರ ಓಗಿ ಹಖಮತ್ ಯೋಂಗ ಯುಂಗ್ ಹಾ ಪಾರ್ಲಿಮೆಂಟ್ ತಂತಿಪ್ಕ ಸರ್ಕಾರ ರಿ ಲಂಬಾವ್ ಎಂ ಎಲ್ ಎ ಎಲ್ ಹೆಕ್ ಇತರ್ವಾ ಯಗನಿ ಗ್ರಿಮ್ಸ್ ಕಮ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎ ಪ್ರಖಾತ್ ಹೇತ ಓಯ್ನಿ ದಂಗ್ ಲಾಯ್ಚ್ ಖಮತ್ ಅಂಗ್ ಎಂ ಎಲ್ ಎ ಎಲ್ ಹೆಕ್ ಹೇತ ಓಯ್ನಿ ಬಂತಾ ನಿ ಯ ಓ ಯು ಛಮ್ ಓ ಯು ಕ್ಲಮ್ ಓ ಮಿನಿಸ್ಟರ್ ಯೋಂಗ ಸರ್ಕಾರ ರಿ ಓ ಪೈ ಯಾಗ ಮಿನಿಸ್ಟ್ರಿ ಇಚೆ